0: FM.
1: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಮೊದಲಿಗೆ ನಂಬಿದೆನು ನಿನ್ನ ಪಾದ ಲಂಬೋದರ, ಶ್ಯಾಮಸುಂದರ ವಿಠಲರ ರಚನೆ, ಹಾಡಿದ್ದಾರೆ ಪಾವನಿ ಕಾಶಿನಾಥ್ ಮತ್ತು ಪೂಜಾ ರಾವ್.
2: ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ನಂಬಿದೆನು ನಿನ್ನ ಪಾದ ಲಂಬೋದರ, ರಿಟನ್ ಬೈ ಶ್ಯಾಮಸುಂದರ ವಿಠಲ, ಸಂಗ್ ಬೈ ಪಾವನಿ ಕಾಶಿನಾಥ್ ಅಂಡ್ ಪೂಜಾ ರಾವ್.

0: ಈಗ ಬಸವೇಶ್ವರರ ಒಂದು ವಚನ ಹಾಡಿದ್ದಾರೆ ಸಿದ್ದರಾಮ ಜಂಬಲದಿನ್ನಿ. ಕಾಲಲ್ಲಿ ಕಟ್ಟಿದ ಗುಂಡು.
1: ಲಿಸನ್ ಟು ಕಾಲಲ್ಲಿ ಕಟ್ಟಿದ ಗುಂಡು, ಅ ಕಾಂಪೋಸಿಷನ್ ಆಫ್ ಬಸವೇಶ್ವರ ಇನ್ ದ ವಾಯ್ಸ್ ಆಫ್ ಸಿದ್ದರಾಮ ಜಂಬಲದಿನ್ನಿ.

0: ಮಹಾದೇವ ಶಂಭೋ ಶಿವನೇ ಹಾಡಿದ್ದಾರೆ ಶ್ಯಾಮಲಾಜಿ ಭಾವೆ, ರಚನೆ ಹರಿದಾಸರು.
1: ಶ್ಯಾಮಲಾಜಿ ಭಾವೆ ಪ್ರೆಸೆಂಟ್ಸ್ ಅ ಕಾಂಪೋಸಿಷನ್ ಆಫ್ ಹರಿದಾಸ. ಮಹಾದೇವ ಶಂಭೋ ಶಿವನೇ.

0: ಈಗ ವಿನಾಯಕ ತೊರ್ವಿ ಅವರು ಹಾಡಿರುವ ಪುರಂದರದಾಸರ ರಚನೆ ದೂರು ಮಾಡುವರೇನೆ.
1: ನೌ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಪುರಂದರದಾಸ ದೂರು ಮಾಡುವರೇನೆ ಇನ್ ದ ವಾಯ್ಸ್ ಆಫ್ ವಿನಾಯಕ ತೊರವಿ.

0: ಕನಕದಾಸರ ರಚನೆಗೆ ದನಿ ನೀಡಿದ್ದಾರೆ ಎಂ ರಾಘವೇಂದ್ರ. ನೆನೆಯ ಬಾರದೆ ಮನವೇ ಪರಮಪಾವನನ.
1: ನೌ ಎಂ ರಾಘವೇಂದ್ರ ಪ್ರೆಸೆಂಟ್ಸ್ ಅ ಕಾಂಪೋಸಿಷನ್ ಆಫ್ ಕನಕದಾಸ, ನೆನೆಯ ಬಾರದೆ ಮನವೇ ಪರಮಪಾವನನ.

0: ಈಗ ಕೇಳಿ ಉಪೇಂದ್ರ ಭಟ್ ಅವರ ದನಿಯಲ್ಲಿ ಜಗನ್ನಾಥದಾಸರ ರಚನೆ ಮಾರುತಿ ಮಜ್ಜನಕ ಮಾರುತಿ.
1: ಮಾರುತಿ ಮಜ್ಜನಕ ಮಾರುತಿ, ರಿಟನ್ ಬೈ ಜಗನ್ನಾಥದಾಸ, ಸಂಗ್ ಬೈ ಉಪೇಂದ್ರ ಭಟ್.

0: ಅಲ್ಲಮ ಪ್ರಭು ಅವರ ವಚನ ಎನ್ನ ಹೃದಯ ಕಮಲ ಮಧ್ಯದಲ್ಲಿ ದನಿ ನೀಡಿದ್ದಾರೆ ನಾಗರಾಜ್ ರಾವ್ ಹವಾಲ್ದಾರ್.
1: ನೌ ನಾಗರಾಜ್ ರಾವ್ ಹವಾಲ್ದಾರ್ ಪ್ರೆಸೆಂಟ್ಸ್ ಅ ಕಾಂಪೋಸಿಷನ್ ಆಫ್ ಅಲ್ಲಮ ಪ್ರಭು ಎನ್ನ ಹೃದಯ ಕಮಲ ಮಧ್ಯದಲ್ಲಿ.

0: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮವನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಇಂದಿನ ಈ ಹೊತ್ತಿನ ಭಕ್ತಿ ಸಂಗೀತದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.
1: ಡಿಯರ್ ಲಿಸ್ನರ್ಸ್, ಯು ಜಸ್ಟ್ ಹರ್ಡ್ ವೇರಿಯಸ್ ಕಾಂಪೋಸಿಷನ್ಸ್ ಸಂಗ್ ಬೈ ವೇರಿಯಸ್ ಆರ್ಟಿಸ್ಟ್ಸ್. ದಿಸ್ ಡಿವೋಷನಲ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ 100.1 ಎಫ್ಎಂ.
1: ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಾರೆ ವರದರಂಗನ್ ಕೆ, ಭಾಗವಹಿಸುವ ವಿದ್ಯಾರ್ಥಿ ಕಾರ್ತಿಕ್ ಕೆ.
2: ನಮಸ್ಕಾರ ಗುರುಗಳೇ.
3: ನಮಸ್ತೆ ಕಾರ್ತಿಕ್. ಕೀರವಾಣಿ ರಾಗದ ಕೃತಿಯನ್ನು ನೋಡ್ತಾ ಇದ್ವಿ, ಪ್ರೊಫೆಸರ್ ಆರ್ ವಿಶ್ವೇಶನ್ ಅವರ ರಚನೆ. ಇದರಲ್ಲಿ ಪಲ್ಲವಿ ಅನುಪಲ್ಲವಿ ಚರಣ ಭಾಗನ್ನು ನೋಡಿದ್ದೀವಿ. ಚರಣದ ಭಾಗವನ್ನು ಒಂದ್ಸರಿ ಹಾಡಿ ಮಧ್ಯಮ ಕಾಲದ ಸಾಹಿತ್ಯವನ್ನು ಗಮನಿಸೋಣ.

ಇದು ಚರಣ. ಮುಂದಕ್ಕೆ ಮಧ್ಯಮ ಕಾಲ ಸಾಹಿತ್ಯ ಇದೆ. ಅದರ ಸಾಹಿತ್ಯ ಹೀಗಿದೆ: ದರಹಸಿತ ವದನಾಂಭೋರುಹೇ ಷಡ್ವರ್ಗಾದಿಜನಿತ ಭಯಾಪಹೇ ವರಮತಿ ಸ್ಮೃತಿಪ್ರದೆ ವಿಶ್ವೇಶ್ವರಿ ಚಿದಾನಂದ ಸ್ವರೂಪೇ ಉಪಾಸ್ಮಹೆ. ಇದರ ಅರ್ಥವು ಸರಳವಾಗಿ ಇದೆ. ದರಹಸಿತ ವದನಾಂಭೋರುಹೇ, ದರಹಸಿತ ಒಳ್ಳೆಯ ಮಂದಹಾಸವನ್ನು ಉಳ್ಳ, ವದನಾಂಬೋರುಹೆ ಮುಖ ಸರೋಜವನ್ನು ಉಳ್ಳವಳು. ಎಗೇನ್ ಕಮಲದ ಒಂದು ಇದು ಬರುತ್ತೆ, ಉಪಮಾನ ಬರುತ್ತೆ. ದರಹಸಿತ ವದನಾಂಬೋರುಹೆ, ಸುಂದರವಾದ ಮಂದಸ್ಮಿತಳಾದ ಮುಖವುಳ್ಳವಳು. ಷಡ್ವರ್ಗಾದಿ ಜನಿತ ಭಯಾಪಹೆ, ಇಲ್ಲಿ ಒಂದು ತುಂಬ ಒಂದು ಒಳ್ಳೆಯ ಒಂದು ಅನಾಲಿಸಿಸ್ ಕೊಟ್ಟಿದ್ದಾರೆ. ಷಡ್ವರ್ಗಾದಿ ಅಂದರೆ ಅರಿಷಡ್ವರ್ಗಗಳು, ಕಾಮ ಕ್ರೋಧ ಲೋಭ ಮದ ಮೋಹ ಮಾತ್ಸರ್ಯ, ಇದು ಅರಿಷಡ್ವರ್ಗಗಳು. ಇದರಿಂದ ಉಂಟಾಗುವ ಭಯವನ್ನು ನಿವಾರಣೆ ಮಾಡ್ತಾಳೆ ಅಂತ. ಈಗ ಭಯ ಯಾಕೆ ನಮಗೆ ಬರುತ್ತೆ ಅಂತ ನಾವು ನೋಡಿದಾಗ, ಅದಕ್ಕೆ ಅರಿಷಡ್ವರ್ಗಗಳೇ ಕಾರಣ. ಯಾರಿಗೆ ಅರಿಷಡ್ವರ್ಗಗಳು ಯಾವುದು ಅವನ್ನು ಕಾಡೋದಿಲ್ಲೋ ಅವನಿಗೆ ಭಯವೇ ಇರಲ್ಲ. ಹಾಗಾಗಿ ಇದೊಂದು ಇಂಟ್ರೆಸ್ಟಿಂಗ್ ಅನಾಲಿಸಿಸ್ ಕೊಟ್ಟಿದ್ದಾರೆ. ಭಯ ಬರೋದಕ್ಕೆ ಕಾರಣ ಏನು? ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿದಂಗೆ ಭಯಕ್ಕೆ ಈ ಅರಿಷಡ್ವರ್ಗಗಳೇ ಕಾರಣ. ಈ ಭಯವನ್ನು ಅಪಹೆ ಅಂದರೆ ನಿವಾರಣೆ ಮಾಡೋಳು ಸರಸ್ವತಿ ದೇವಿ ಅಂತ ಇಲ್ಲಿ. ಹಾಗಾಗಿ ದರಹಸಿತ ವದನಾಂಬೋರುಹೆ ಷಡ್ವರ್ಗಾದಿ ಜನಿತ, ಷಡ್ವರ್ಗಾದಿ ಇಂದ ಉಂಟಾದ ಭಯವನ್ನು ನಿವಾರಣೆ ಮಾಡೋಳು. ವರಮತಿ ಸ್ಮೃತಿಪ್ರದೇ ವಿಶ್ವೇಶ್ವರಿ, ಒಳ್ಳೆಯ ಬುದ್ಧಿ ಮತ್ತು ಜ್ಞಾಪಕ ಶಕ್ತಿ, ಸ್ಮೃತಿ ಅಂದರೆ ಸ್ಮರಣ ಶಕ್ತಿ, ಇದನ್ನು ಕೊಡುವಂಥವಳು. ಯಾಕೆಂದರೆ ಬುದ್ಧಿ ಇದ್ದರೆ ಸಾಲದು, ಜ್ಞಾಪಕ ಶಕ್ತಿಯೂ ಇರಬೇಕು. ಈ ಬುದ್ಧಿ ಮತ್ತು ಜ್ಞಾಪಕ ಶಕ್ತಿ ಇದ್ದರೆ ಮಾತ್ರ ಮನುಷ್ಯ ಇಂಟೆಲೆಕ್ಚುಲಾಗಿ ಮುಂದುವರಿತಾನೆ. ಯಾವುದು ಒಂದಿಲ್ಲದಿದ್ದರೂ ಕಷ್ಟ ಅಲ್ವಾ? ಬುದ್ಧಿನೂ ಇರಬೇಕು, ಜ್ಞಾಪಕ ಶಕ್ತಿಯೂ ಇರಬೇಕು. ಈ ನಮಗೆ ಎಷ್ಟೇ ಬುದ್ಧಿ ಇದ್ದು ಸಂಗೀತದ ಪಾಠವನ್ನೇ ಮರೆತರೆ ಏನು ಪ್ರಯೋಜನ? ಹಾಗಾಗಿ ಜ್ಞಾಪಕ ಶಕ್ತಿ ಭಾಳ ಮುಖ್ಯ. ಹಾಗಾಗಿ ಪ್ರೊಫೆಸರ್ ಎಷ್ಟೋ ಕಡೆ ಈ ಸ್ಮೃತಿಯನ್ನು ತುಂಬ ಹೇಳ್ತಾರೆ ಅವರು, ಸ್ಮೃತಿ ಭಾಳ ಮುಖ್ಯ ಅಂತ. ಸ್ಮೃತಿ ಅಂತ ಒಂದು ರಾಗ ಕೂಡ ಇದೆ ಅವರದೇ ಆದ ಒಂದು ಕಲ್ಪನೆ, ಈಗ ಹೇಳಿದ್ನಲ್ಲ ಹಾಗೆ. ಹಾಗೆ ವರಮತಿ ಸ್ಮೃತಿ ಪ್ರದೆ, ಬುದ್ಧಿ ಮತ್ತು ಜ್ಞಾನ ಜ್ಞಾಪಕ ಶಕ್ತಿ ಎರಡನ್ನು ಕೊಡೋಂಥವಳು. ವಿಶ್ವೇಶ್ವರಿ, ವಿಶ್ವಕ್ಕೆ ಒಡೆಯಳು. ಚಿದಾನಂದ ಸ್ವರೂಪೆ, ಯಾವಾಗಲೂ ಆನಂದಮಯವಾದ ಒಂದು ಸ್ವರೂಪ ಉಳ್ಳವಳು. ಶಿ ಈಸ್ ಎನ್ ಎಂಬಾಡಿಮೆಂಟ್ ಆಫ್ ಹ್ಯಾಪಿನೆಸ್, ಅದು ಚಿದಾನಂದ ಸ್ವರೂಪೆ. ಉಪಾಸ್ಮಹೆ, ನಾನು ಉಪಾಸನೆ ಮಾಡ್ತೀನಿ ಅಂತ. ಇದರ ಸ್ವರ ಈ ಥರ ಇದೆ:

0: ಅದಕ್ಕೆ ಸಾಹಿತ್ಯ ದರಗ ಸೀತ ವದನಾಂಬೋರುಹೇ
1: ದರಹ ಸೀತ ವದನಾಂಬೋರುಹೇ
0: ದರಹ ಸೀತ ದರ ಮಹಾಪ್ರಣಯ ಇಲ್ಲ

0: ಇಲ್ಲಿಗೆ ಕೃತಿಯ ಸಂಪೂರ್ಣ ಭಾಗ ಎಲ್ಲ ಮುಗಿದಿದೆ. ಮುಂದಿನ ತರಗತಿಯಲ್ಲಿ ಇಡೀ ಕೃತಿಯನ್ನು ಒಂದು ಸರಿ ಹಾಡಿ ಅದು ಅದರ ಒಂದು ಸ್ವರೂಪವನ್ನು ಒಟ್ಟಾರೆ ಹೇಗೆ ಬರುತ್ತೆ ಅಂತ ನೋಡೋಣ. ಅಲ್ಲಿವರೆಗೂ ಈ ಎಲ್ಲ ಚರಣ ಮಧ್ಯಮ ಕಾಲ ಎಲ್ಲ ಅದನ್ನು ಪ್ರಾಕ್ಟೀಸ್ ಮಾಡಿ.
1: ನಮಸ್ಕಾರ ಗುರು.
0: ನಮಸ್ತೆ.
2: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದ್ರಿ. ಹೇಳಿಕೊಟ್ಟವರು ವರದರಂಗನ್ ಕೆ, ಭಾಗವಹಿಸಿದ ವಿದ್ಯಾರ್ಥಿ ಕಾರ್ತಿಕ್ ಕೆ.
3: ಈ ಕಾರ್ಯಕ್ರಮ ಅಮೃತವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನಿಂದ ಕೇಳಿ ಅವಧರಿಸುವ ಅಮರನಾರಾಯಣ ವಿಶೇಷ ಕಾರ್ಯಕ್ರಮ ಸರಣಿ. ಆಕಾಶವಾಣಿ
1: ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ
0: ಅವಧರಿಸುವ ಅಮರನಾರಾಯಣ ಕಾರ್ಯಕ್ರಮ ಸರಣಿ.
1: ರಾಮ ದಶರಥ ತನಯ ದೇವ ರಾಮ ಶ್ರೀನಾರಾಯಣ.
0: ಸಂಶೋಧನೆ ಆಲೇಖ ಹಾಗೂ ಸಂಗೀತ ನಿರ್ದೇಶನ ಟಿಎಸ್ ವಸಂತ ಮಾಧವಿ.
1: ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ.
0: ಪರಿಕಲ್ಪನೆ ಹಾಗೂ ನಿರೂಪಣೆ ಡಾಕ್ಟರ್ ಎನ್ ರಘು.
1: ರಾಮ ದಶರಥ ತನಯ ದೇವ ರಾಮ ಶ್ರೀನಾರಾಯಣ.
0: ನಿರ್ಮಾಣ ಕೆಎಲ್ ರಾಜೇಶ್ವರಿ.

ತಾವು ಸ್ವಪ್ನದಲ್ಲಿ ಕಂಡುದಾಗಿ ತಿಳಿಸುತ್ತಾ ತಾತಯ್ಯನವರು ವರ್ಣಿಸಿರುವ ಅಯೋಧ್ಯಾನಗರವನ್ನು ಅವರ ದೃಷ್ಟಿಯಿಂದಲೇ ನಾವು ದರ್ಶಿಸೋಣ.

ತಿಳಿಯಲು ಯತ್ನಿಸಬಹುದು. ಗಮನಿಸಬೇಕಾದ ಒಂದು ಅಂಶ ಎಂದರೆ, ತಾತಯ್ಯನವರು ಹೇಗೆ ಹೇಗೆ ಸುತ್ತಿ ಬಳಸಿದರೂ, ಯಾವ ವಿಷಯವನ್ನು ಕುರಿತು ಹೇಳ ಹೊರಟರೂ ಆಧ್ಯಾತ್ಮಿಕತೆಗೇ ವಾಲುವುದು. ಪ್ರತಿಯೊಂದರಲ್ಲೂ ಒಳನೋಟ ಹರಿಸುವ ಅವರ ಪ್ರವೃತ್ತಿ ಎಲ್ಲ ರಚನೆಗಳಲ್ಲೂ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಮೋಕ್ಷಾಕಾಂಕ್ಷಿಯಾದವನು ಯೋಗ ವಿಧಾನದಿಂದ ತತ್ವ ಸಾಕ್ಷಾತ್ಕಾರ ಪಡೆಯುವ ರಾಜಯೋಗ ಮಾರ್ಗವನ್ನು ರಾಮರಾಜನನ್ನು ಕಂಡ ರಾಜಯೋಗಿ ಎಂಬ ಶೀರ್ಷಿಕೆಯ ಪದ್ಯದಲ್ಲಿ ಹೀಗೆ ತಿಳಿಸಿದ್ದಾರೆ.

ಆತ್ಮಾರಾಮನಾಗಿರುವ ಯೋಗೀಶ್ವರ ಮರ್ಮವನ್ನು ತಿಳಿದವನಾಗಿರುತ್ತಾನೆ, ಮೃದುವಾಗಿ ನುಡಿಯುತ್ತಾನೆ, ತನ್ನ ಪ್ರಭಾವವನ್ನು ಇತರರಿಗೆ ತೋರನು ಅಲ್ಪತೃಪ್ತನಾಗಿರುತ್ತಾನೆ, ತರ್ಕ ಮಾಡುವವರ ಬಳಿ ಸೇರುವುದಿಲ್ಲ ಎನ್ನುವ ಸತ್ಯವನ್ನು ಆತ್ಮಕಾಂತನು ಕಲಸಿ ಆನಂದ ಚಿತ್ತುಡೈ ಎಂಬ ಪದ್ಯದಲ್ಲಿ ಸೊಗಸಾಗಿ ಹೇಳಿದ್ದಾರೆ.

0: ಅವಧರಿಸುವ ಅಮರ ನಾರಾಯಣ ಕಾರ್ಯಕ್ರಮ ಸರಣಿ ಕೇಳುತ್ತಿದ್ದೀರಿ.
1: ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ.
0: ಸಂಶೋಧನೆ ಆಲೇಖ ಹಾಗೂ ಸಂಗೀತ ನಿರ್ದೇಶನ ಟಿಎಸ್ ವಸಂತ ಮಾಧವಿ.
1: ರಾಮ ದಶರಥ ತನಯ ದೇವ ರಾಮ ಶ್ರೀ ನಾರಾಯಣ.
0: ಪರಿಕಲ್ಪನೆ ಹಾಗೂ ನಿರೂಪಣೆ ಡಾಕ್ಟರ್ ಎನ್ ರಘು.
1: ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ.
0: ಗಾಯನ ವಿದುಷಿ ಆರ್ ಚಂದ್ರಿಕಾ, ಎಚ್ ವಿ ಶ್ರುತಿ, ಶಿಲ್ಪಾ ಶಶಿಧರ್, ದಿಲೀಪ್ ಸಿಂಹ ಹಾಗೂ ಡಾಕ್ಟರ್ ಆರ್ ಶೇಷಪ್ರಸಾದ್. ವಯಲಿನ್ ಸಹಕಾರ ಸಿಎನ್ ತ್ಯಾಗರಾಜನ್ ಹಾಗೂ ಬಿಎಸ್ ಜ್ಯೋತ್ಸ್ನಾ. ವೀಣೆ ಎಂಆರ್ ಮಂಜುಳಾ. ಕೊಳಲು ಎನ್ ರಾಜ್ಕಮಲ್. ಮೃದಂಗ ಸುನಿಲ್ ಸುಬ್ರಹ್ಮಣ್ಯ. ನಿರ್ಮಾಣ ಕೆಎಲ್ ರಾಜೇಶ್ವರಿ.
1: ಮಾಧವ ರಾಮ ಸದ್ಗುರು ಕೇಶವ.
0: ಗೀತೆಗಳ ಸಂಕಲನ ವಿಶ್ವನಾಥ್ ನಾಕೋಡ್ ಹಾಗೂ ಎಚ್ಎಸ್ ರಮೇಶ್.

0: ಈ ಕಾರ್ಯಕ್ರಮ ಆಕಾಶವಾಣಿ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.
1: ಶ್ರೋತೃಗಳೇ, ಇದುವರೆಗೂ ಅವಧರಿಸುವ ಅಮರನಾರಾಯಣ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಮುಂದುವರಿದ ಭಾಗ ನಾಳೆ ಬೆಳಗ್ಗೆ 8 ಗಂಟೆಗೆ ಮೂಡಿಬರಲಿದೆ. ಇನ್ನು ಮುಂದೆ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
2: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ಸಿ ಕೃಷ್ಣಮೂರ್ತಿ ಅವರಿಂದ ವೀಣಾ ವಾದನ, ಮೃದಂಗ ಸಹಕಾರದಲ್ಲಿ ವೆಲ್ಲೂರು ರಾಮಭದ್ರನ್. ಮೊದಲಿಗೆ ವನಜಾಕ್ಷಿ ಗಂಭೀರ ನಾಟರಾಗ ಆದಿತಾಳದಲ್ಲಿದೆ, ವೀಣಾ ವೆಂಕಟಗಿರಿಯಪ್ಪನವರ ರಚನೆ. Welcome to today's Carnatic Classical Music Program. Dear listeners, in today's program we bring you Veena recital by C. Krishnamurthy. He is accompanied on the mridangam by Velluru Ramabhadran. To begin with, Vanajakshi, written by Veena Venkatagiriyappa, set to Gambhira Nataraga Adithala.

ಈಗ ಮೈಸೂರು ವಾಸುದೇವ ಚಾರ್ ವಿರಚಿತ ಬ್ರೋಚೇವರೆವರುರ ಖಮಾಚ್ರಾಗ ಆದಿತಾಳ. ನೌ ಅ ಕಾಂಪೋಸಿಷನ್ ಆಫ್ ಮೈಸೂರು ವಾಸುದೇವ ಚಾರ್ ಸೆಟ್ ಟು ಖಮಾಚ್ರಾಗ ಆದಿತಾಳ ಬ್ರೋಚೇವರೆವರುರ.

ವಾರಾಣಿ ರಾಗ ಖಂಡ ಚಾಪುತಾಳದಲ್ಲಿ ನಿಬದ್ಧವಾಗಿರುವ ತ್ಯಾಗರಾಜರ ರಚನೆ ಏಟಿ ಜನ್ಮಮಿದಿ ಹಾ ಏಟಿ ಜನ್ಮಮಿದಿ ಹಾ ಸೆಟ್ಟು ವರಾಳಿರಾಗ ಖಂಡ ಚಾಪುತಾಳ ರಿಟನ್ ಬೈ ತ್ಯಾಗರಾಜ.

ಸಂಗೀತ ಪ್ರಿಯರೇ, ಇದುವರೆಗೂ ಸಿ ಕೃಷ್ಣಮೂರ್ತಿ ಅವರಿಂದ ವೀಣಾ ವಾದನ ಆಲಿಸಿದ್ರಿ. ಮೃದಂಗ ಸಹಕಾರ ನೀಡಿದವರು ವೆಲ್ಲೂರು ರಾಮಭದ್ರ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೀಣಾ ರಿಸೈಟಲ್ ಬೈ ಸಿ ಕೃಷ್ಣಮೂರ್ತಿ. He was accompanied on the mridangam by Vellooru Ramabhadran. This program is a contribution of Akashvani Bengaluru. Anytime, Indian music.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸತೀಶ್ ಭಟ್ ಅವರ ಗಾಯನ ಕೇಳುವಿರಿ. ರಾಗ್ ಅಹಿರ್ ಭೈರವ್, ಖಯಾಲ್ ವಿಲಂಬಿತ್ ಏಕ್ತಾಲ್, ತೇರೋ ಜಿಯಾ ಸುಖ್, ಧೃತ್ತಿಂತಾಲ್, ಬೇಗ ಬೇಗ ಆವೋ ಮಂದಿರ.
1: ಲಿಸು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಸತೀಶ್ ಭಟ್. ರಾಗ್ ಅಹಿರ್ ಭೈರವ್, ಖ್ಯಾಲ್ ವಿಲಂಬಿತ್ ಏಕ್ತಾಲ್, ತೇರೋ ಜಿಯಾ ಸುಖ್, ಧೃತ್ತಿಂತಾಲ್, ಬೇಗ ಬೇಗ ಆವೋ ಮಂದಿರ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸತೀಶ್ ಭಟ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಶರಣ್ ಕುಮಾರ್ ಗುತ್ತರಗಿ, ವಯಲಿನ್ ಶಂಕರ್ ಕಬಾಡಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಮೋಸಿನ್ ಖಾನ್ ಅವರಿಂದ ಸಿತಾರ್ವನ ಕೇಳುವಿರಿ, ರಾಗ್ ನಟ್ ಭೈರವ್.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಸತೀಶ್ ಭಟ್. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಶರಣ್ ಕುಮಾರ್ ಗುತ್ತರಗಿ ಅಂಡ್ ಆನ್ ವಯಲಿನ್ ಬೈ ಶ್ರೀ ಶಂಕರ್ ಕಬಾಡಿ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಮೋಸಿನ್ ಖಾನ್, ರಾಗ್ ನಟ್ ಭೈರವ್.

0: ಇದುವರೆಗೆ ಮೊಹ್ಸಿನ್ ಖಾನ್ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಶಶಿಕಾಂತ್ ಕುಲಕರ್ಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಮೊಹ್ಸಿನ್ ಖಾನ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಶಶಿಕಾಂತ್ ಕುಲಕರ್ಣಿ.
2: ದಿಸ್ ಪ್ರೋಗ್ರಾಂ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶೇಷಪ್ರಸಾದ್ ಅವರ ಹಾಡುಗಾರಿಕೆಯನ್ನು ಆಲಿಸೋಣ. ವಯಲಿನ್ ಸಹಕಾರ ಎಂಎಸ್ ಗೋವಿಂದಸ್ವಾಮಿ, ಮೃದಂಗ ಸಹಕಾರದಲ್ಲಿ ಎಂಆರ್ ಸಾಯಿನಾಥ್. ಸುಬ್ರಹ್ಮಣ್ಯನ ಶುದ್ಧ ಧನ್ಯಾಸಿರಾಗ ಆದಿತಾಳದಲ್ಲಿದೆ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಇನ್ ಟುಡೇಸ್ ಪ್ರೋಗ್ರಾಂ ವಿ ಪ್ರೆಸೆಂಟ್ ವೋಕಲ್ ರೆಂಡಿಷನ್ ಬೈ ಡಾಕ್ಟರ್ ಶೇಷಪ್ರಸಾದ್. Accompanies are on the violin M.S. Govindaswamy, on the mridangam M.R. Sainath. Subrahmanyena, written by Muthuswami Dikshitar, set to Shuddha Danyasiraga Adithala.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶೇಷಪ್ರಸಾದ್ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ಎಂಎಸ್ ಗೋವಿಂದಸ್ವಾಮಿ, ಮೃದಂಗ ಸಹಕಾರದಲ್ಲಿ ಎಂಆರ್ ಸಾಯಿನಾಥ್. ಇನ್ನೀಗ ಕೇಳಿ ತ್ಯಾಗರಾಜರ ರಚನೆ ಎಟುಲ ಬ್ರೋತ್ ಓ ತೆಲಿಯಾ, ಚಕ್ರವಾಕರಾಗ ಮಿಶ್ರ ಛಾಪು ತಾಳದಲ್ಲಿದೆ. ಯು ಆರ್ ಲಿಸ್ನಿಂಗ್ ಟು ಓಕಲ್ ರೆಂಡಿಷನ್ ಬೈ ಡಾಕ್ಟರ್ ಶೇಷಪ್ರಸಾದ್. ಅಕಂಪನಿಸ್ ಆರ್ ಆನ್ ದ ವಯಲಿನ್ ಎಂಎಸ್ ಗೋವಿಂದಸ್ವಾಮಿ, ಆನ್ ದ ಮೃದಂಗಂ ಎಂಆರ್ ಸಾಯಿನಾಥ್. ನೌ ಎಟುಲ ಬ್ರೋತ್ ಓ ತೆಲಿಯಾ ಸೆಟ್ಟು ಚಕ್ರವಾಕರಾಗ ಮಿಶ್ರ ಚಾಪುತಾಳ, ರಿಟನ್ ಬೈ ತ್ಯಾಗರಾಜಾ.

ಇದುವರೆಗೂ ಡಾಕ್ಟರ್ ಶೇಷಪ್ರಸಾದ್ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸಿದರೆ, ವೈಲಿನ್ ಸಹಕಾರ ನೀಡಿದವರು ಎಂಎಸ್ ಗೋವಿಂದಸ್ವಾಮಿ, ಮೃದಂಗ ಸಹಕಾರ ನೀಡಿದವರು ಎಂಆರ್ ಸಾಯಿನಾಥ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program, you just heard vocal rendition by Dr. Sheshaprasad. Accompanists were on the violin, M.S. Govindaswamy, on the mridangam, M.R. Sainath. This program is a contribution of Akashwani Bengaluru, Anytime Indian Music.

ಕೃತಕ ದಿನ ತಕ್ಕ ದಿನ ತಕ್ಕ ದಿನ ತಕ್ಕ ದಿನ ತಕ್ಕ ದಿನ ತಕ್ಕ ದಿನ ತಕ್ಕ ದಿನ ತಕ್ಕ ದಿನ ತಕ್ಕ ದಿನ ತಕ್ಕ ದಿನ ತಕ್ಕ ದಿನ ತಕ್ಕ ದಿನ ತಕ್ಕ ದಿನ ತಕ್ಕ ದಿನ ತಕ್ಕ ದಿನ ತಕ್ಕ ದಿನ ತಕ್ಕ ದಿನ ತಕ್ಕ ದಿನ ತಕ್ಕ ದಿನ ತಕ್ಕ ದಿನ ತಕ್ಕ ದಿನ ತಕ್ಕ ದಿನ ತಕ್ಕ ದಿನ ತಕ್ಕ

ಜಗತಿಟ್ಟು ತಗತಿಟ್ಟು ಕತ್ತಿಟ್ಟು ತಗಿನದ ಶ್ರೀ ಶಂಕರ ಸುತ ಉಮಾನಂದನ ಶ್ರೀ ಪ್ರದಾಯಕ ಶ್ರೀ ಗಜಾನನ ಕತ್ತಿಟ್ಟು ಕದತಿಟ್ಟು ಕತ್ತಿಟ್ಟು ತಗಿನ ತಗತಿಟ್ಟು ಕತ ಗದಿಗಂದ ಲಂಬೋ ದರ ವಿಘ್ನೇಶ್ವರ ಗಣೇಶ ಗಣಪತಿ ಜಗತ್ ರಕ್ಷಕ ಅದಿ

ಅದೆಂತ ಕತ್ತಿಟ್ಟ ಕದಕ ಗಿತ್ತ ತಗ ತಗ ತಗ ತಗ ಧಾ ಗದಿ ಗದಿ ಧಾ ಕತ್ತಾಂದ ಕತ್ತಾಂದ ಕತ್ತಾಂದ ದಾಧಿಂತ ಕತ್ತಿಟ್ಟ ಕದಕ ಗಿತ್ತ ತಗ ತಗ ತಗ ತಗ ಧಾ ಗದಿ ಗದಿ ಧಾ ಕತ್ತಾಂದ ಕತ್ತಾಂದ ಕತ್ತಾಂದ ದಾಧಿಂತ ಕತ್ತಿಟ್ಟ ಕದಕ ಗಿತ್ತ ತಗ ತಗ ತಗ ತಗ ಧಾ ಗದಿ ಧಾ

ಧಗೆ ತಿಟ ತಿಟ ತಗೆ ತಿಟ ತಿಟ ಕ್ರಧ ತಿಟ ತಿಟ ಧಗನ ಧ ಕತ್ರಿ ಗಿಡ ಧಗೆ ತಿಟ ಗಿಂದ್ರಾನ್ ಧಗೆ ತಿರಿ ಗಿಡ ತುಂದು ತುಂದು ನಾ ನಾ ನಾ ದಿನ ದಿನ ಗಿಂದ್ರ ಗಿಡ ಧ ತ ಧ ಧ ತ ತ ಧ ಧ ತ ತ ಧ ಗಿಂದ್ರಾನ್ ಧಗೆ ತಿರಿ ಗಿಡ ತುಂದು ತುಂದು ನಾ ನಾ ನಾ ದಿನ ದಿನ ಗಿಂದ್ರ ಗಿಡ ಧ ತ ತ ಧ ಧ ತ ತ ಧ ಧ ತ ತ ಧ ಗಿಂದ್ರಾನ್ ಧಗೆ ತಿರಿ ಗಿಡ ತುಂದು ತುಂದು ನಾ ನಾ ನಾ ದಿನ ದಿನ ಗಿಂದ್ರ ಗಿಡ ಧ ತ